0: Home 92.2 FM. Home is a feeling.
1: Surilala nada da thom ta da thom ta da tho bina yottera nrittirade. ಕೃತಕುಗುಧೋಕುಗು ಧೋಗಡ ದಾತಿಗ ತಾಳಕು ತೂಹಲ ಗಾನರತೆ ಧುಕುಕುದು ಧುಕ್ಕಡ ಧಿಮಿತಿಮಿ ತತ್ವನಿ ಧೀರ ಮೃದಂಗನಿನಾದರದೇ